ಕೊಡೋಣ ಡೋಸ್ ಕೆತ್ತ ಕೆತ್ತ ಹೋ ಅನ್ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಾಂಗ್ ಚಿಂಗ್ಡಿ ಚಾಂಗ ಡಿ ಚಾಂಗ ಡಿ ಚಾಂಗ ಹೋ